ಸೊಬಾಳು ತೋಬಳಲೋ ಮಾನೆ ಕಾಟ ಮೆಚ್ಚೆಯ ಹೋಯೇ ಪುರಬೂಜೆಯ ಜೂಬಾಧಗಡ ಹೋಯೇ ಬಾಬು ಬೋಲೆ ತುಯ ಸೂನರ ಬೇಟಾ ಬೇಟಾ ಬೋಲೆ ತುಯ ಸೂನರ ಬೇಟಾ ಮೋಚೊ ಗೋಟು ಮಾನೋ ಬೇಟಾ ತುಯ ಮೋಚೊ ಗೋಟು ಸೂನೋ ಕೋನಿ ಥಾನೆ ತೋ ಮಾಲಾ ಜಾವಾ ಕೋನಿ ಥಾನೆ ಜೇ ಮಾಲಾ ಜಾವಾ ಗಾಂಚೋ ಲೋಕೆ ಬೋಲೆ ಪುರಬು ಜೇ ಉಲಾ ಕರು ನ ಜಾಂ ಬಿ ದೇಶೋ ಲೋಕೆ ಬೋಲೆ ಪುರಬು ಜೇ ಹಾ ಕರೆ ಊನ ಜಾಂ ಬಿ ಅಸನೆ ಬೋಲು ನ ಮಾಯೆ ಬೇಟಾ ಅಸನೆ ಬೋಲು ನ ಮಾಯೆ ಬೇಟಾ ಸೋರ ಸೂತುರ ಹೋಲಾ ಪುರಬು ಜೇ ಸೋರ ಸೂತುರ ಹೋಲಾ ಆಯಾ ಬೋಲೆ ತುಯ ರಾಣಿ ಮಾಯೆ ಆಯಾ ಬೋಲೆ ತುಯ ದೇಶರ ರಾಣಿ ಗಾಂಚೋ ಲೋಕೆ ಬುಲಾವೂ ಆಯಾ ತುಮಿ ಪಾರಚ ಲೋಕೆ ಬೋಲೆ ಏ ಹಾಕ ದೇ ಉನ ಜೋಬೆ